refini ya nyame ayama wo nye ne ba ne bo wo nyame na hwe wo so ma ka na wo drive the bia wo do ko ban so tight for wo tia wo tumi ko nyam ko ban wa no so ba bi yo emma wo bi bia hawo emma